ಶೋಕನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದು ಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

ಅವರೇನು ತತ್ತರೇ ಖಾಲೇ ಗೆವಿಯಾಯ್ ಗೆವಿಯನ ಅತೀತ ನಿತ್ತು ಕಂದಲು ಪುರವಾಯ್ ಮೇ ನಿ ಹಂಡ ಬಾವ ಮಟ ಪುರದು ತರಂಗ ನಿ ಹಂಡ ಬಾವ ಮಿಹಿರೇ ತರಂಗ ಹರ್ಷಣಿ ಮಾದಿ ಪೊಲೀನಿ.